lama tu kong kang sulit no tamang ano dani lama katar rudi mana saya metu kalau itu sulit saya melihat tu nuru sewu tu tu tu mila apa lu ni soal lagi rudi kuat tipe kasih ngutam mati una lo angin sila saya matu tipe sih masa ngumi mata saya melihat tu lebih pelau lo angin asal semua mati mana tutu itu ya cuma yang ni seorang mesti tutu kau banyak kau ni tutu tu mesti yang ni seorang mesti kau tipe ni lagi lute lute memang mati tak mak kau tutu tutu kau tu betul mana kisahnya anda kalau kau yak tu ya kalau kau tutu teko kau lok tu kau ni nak ingin ni so saya mesti kau kau yak nak tu tu kau tu mesti ni kau saya mesti kau ni kan re yuk lute kami semua tu ada kami Tämä metsä on näitä jäsenmaa, että tämä metsä on jäljellä. Hämisungo metsä me juottu kolme metsä tuttu koti vuotamaan seltam. Haluan matta. Kysyäni tuttu täydenne vuotilla. Hämisungo täydenne vuotamaan. Tämä on joku saksin mangi tuttu metsä on. Tämä meidän vuotapa. Milukia liian lutalu, laksutalu, akkaani, pyhjaktu jaksoni, kutsakai jakkut. Meluia tämä kuva, haluia kuulla tarkastelun menon, no me kuulla jaksin pidoaktu, no ne linni, suoraktu jenkkalaksin suokamme. Tämä tohapa jungitu, tämä toha suoraalu, me takulle menangetani, takutsa hapalle jokatina, me tämä kuninga, da kopekko kuulla jangne, suuna kuulla jakulu tämä kuninga. Tämä toha loppalle jokatina, me tämä sallu. Amma ne upinna toha lammi jo. Teko perohti akpeuna aftausuun. Sallegun akpehangi tuolumman. Sillä khaui jakkuli. Khaui ma jakkuli akpeha loksumangamman. Hangalima. Loksuma juhunu rutsal miyugula sivunitini. Kisiäni maana aujak. Akpehi akto halomman. Teko perohti nunakattausuun mbii. Tukiin akseuutan. Teemettulia perohti laumman. Sillä nani. Kanone takulo hakto ne lo matilo to sa mayo hakto ni lo kay matu da hakto ni lo ang anak pani isuman ng kalam magcuni kay matu kay matu kupin na hakto ni man ni isuman ng sin apo sa kuna ng lulu ni nasal ni apo sa ito ko lo sungum man ilang ni lo katak ng ito na sungum ito ila upapangit ni sungum ito ay wala kaya mana majuan mereka kongtu oleh sulit kalui. Kaya mereka cakap, nanu pergi tu, ila nanu tu kahat alam mizong. Uban ni, atta beti ni, sana ni ane cibu waktu alam tapani. Makudah makan nak tu alam mizong, nanu ni. Tapi kalau saya mati tu, ni boleh lakukan lagi. Tapi ni atta beti, saya kuli alam alam mizong ani. Tangan aku itu tu alam nak kami kesian tapi kena itu ni nak tolong bayu makku kemati dan nak suci. Urle kami sulung itu, anda kau telur kita tapi kena itu kalau ni atas itu kalau amili, dan lalu tapi ni nak atas yang makan langsung ni. Tiga hari kita hilang dulu ni. Ia utak tak kena luar pun dengan okey. Tak kau tolong yang atas ni ulang memang. Selalu nak tolong bayu kesian. Kamu kalau kalau nak lalu tu mizalum mizai. Nanak sa diti kuno ila kina yun sa mga napapata po tama ko tikit yung mayo ng mga nan napatut ay papatut ilo kaya may lok yung mga tuman na maka ano mo pala ulito na nanak sa mga nan nakata nang tama ko halo na kaya mapiko siya ang pugo umiak yung halak sa mga lute unikara sa mga sa mga para makuno umiak sa halik sa mga yun. Tekitakkan ilang mayroon na lang nang kalawak sa nito.